0: ಮ್ಯಾನೇಜ್ ಮಾಡಿ ಸೊ ಬ್ಯಾಗಲ್ಲಿ ಸ್ನೇಕ್ ಹಾಕ್ಕೊಂಡು ಸೊ ಆಮ್ಲೆಟ್ ಟೈ ಮಾಡಿ ಸೆಡ್ ಇಟ್ಟೆ. ಅವ್ರು ಟೀ ಕೊಟ್ಟರು ಕುಡಿಯೋಕ್ಕೆ, ಬಟ್ ನಾನು ಟೀ ಕುಡಲಿಲ್ಲ. ಟೀ ಇಟ್ಕೊಂಡಾಗ ಆ ವೈಬ್ರೇಷನ್ ಏನಿದೆ, ಶೇಕಿಂಗ್ ಆಗ್ತಾನೆ ಇತ್ತು. ಆ ಭಯಕ್ಕೆ ಫಿಯರ್ ಏನಿದ್ರು ಫಸ್ಟ್ ಟೈಮ್ ಇಟ್ಕೊಂಡಿದ್ದೆ, ಫುಲ್ ಶೇಕ್ ಆಗ್ತಾ ಇತ್ತು. ಟೀ ಎಲ್ಲ ಚಲೋ ಇತ್ತು. ಅದಕ್ಕೆ ಸ್ನೇಕ್ಸ್ ಇದ್ದಾಗ ನಾವು ಡೈರೆಕ್ಟಾಗಿ ಐ ಕಾಂಟ್ಯಾಕ್ಟ್ ಇದ್ದರೆ ಯಾವುದೇ ಅನಿಮಲ್ ಯಾವುದೂ ಏನು ತೊಂದರೆ ಮಾಡಲ್ಲ. ಯಾಕಂದರೆ ಆ ಪ್ರಾಣಿಗೆ, ಆ ಒಂದು ಅನಿಮಲ್ಗೆ ಅದಕ್ಕೆ ಕನ್ಫರ್ಮೇಷನ್ ಬೇಕು, ನಮ್ಮಿಂದ ಅದಕ್ಕೆ ತೊಂದರೆ ಆಗೋದಿಲ್ಲ ಅಂತ ನಾವು ಕನ್ಫರ್ಮೇಷನ್ ಕೊಟ್ಟರೆ ಯಾವುದೇ ಪ್ರಾಣಿ ಯಾವುದೇ ಮನುಷ್ಯ ಯಾರಿಗೂ ತೊಂದರೆ ಮಾಡಲ್ಲ.
1: But Mohan knows better than most that rescuing snakes can be dangerous. He's had his own near-death encounter.
0: ಸೊ ಮಳೆಯಲ್ಲಿ ಮನೆ ಓಡ ಹಾವಿದೆ, ಅವ್ರೇನು ಮಾಡಿದ್ರೆ ಕಡ್ಡಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ, ಬಾಯಿಗೆ ಕಡ್ಡಿ ಹಾಕಿ ಹೋಲ್ಡ್ ಮಾಡಿಬಿಟ್ಟಿದ್ದಾರೆ. ಸೊ ಹಾವು ಓಡೋಗ್ಬಿಡ್ತಿದೆ ಅಂತ. ಸೊ ಬಿಲ್ಡಿಂಗ್ ಬರುವಾಗ ನಾನು ಹೋಲ್ಡ್ ಮಾಡಿದ್ದೀನಿ, ಸೊ ಅವ್ರ ಮನೆ ಕರೆಂಟ್ ಹೋಗ್ಬಿಡ್ತು. ಆ ಪ್ರೆಸೆಂಟ್ ಏನಾಯ್ತು ಅಂತ, ಹೆಂಗೆ ಬೈಟ್ ಆಯಿತು, ಆಫ್ಟರ್ ಬೈಟ್ ಏನಾಯ್ತು ಅಂತ ಕಂಪ್ಲೀಟ್ ಗೊತ್ತಿಲ್ಲ.
1: Mohan lost consciousness. When he woke up, he was in the hospital with one side of his body paralyzed. It took 3 months of therapy for him to regain mobility.
0: ಸೊ ಬೈಟ್ ಆದಮೇಲೆ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ, ಸೊ 1-3 months ನಾನು ರೆಸ್ಟ್ ತೊಗೊಂಡ್ಮೇಲೆ ಮತ್ತೆ ನಾನು ರೆಸ್ಕ್ಯೂಗೆ ವಾಪಸ್ ಬಂದೆ. ಸೊ ಅದು ನನಗನ್ಸು ಸೆಕೆಂಡ್ ಲೈಫ್ ಅಂತ.
1: In one of Bengaluru's most exclusive neighborhoods, Mohan rescues a rat snake from a garage. Government rules state that snakes must be released near where they are found. But there's nowhere nearby for Mohan to safely release this snake.
0: ರೆಸ್ಕ್ಯೂ ಮಾಡಿ ಸ್ನೇಕ್ಸ್ನ ನಿಯರ್ ಬೈ, ಅಂದರೆ ಮನೆಯಿಂದ ಆಚೆ, ಮನೆಯಿಂದ ಆಚೆ ರಿಲೀಸ್ ಮಾಡಬೇಕು ಅಂತ ಹೇಳುತ್ತೆ. ಬಟ್ ಈ BBMP ಲಿಮಿಟ್ಸಲ್ಲಿ ಸಿಟಿ ಒಳಗಡೆ, ಸೊ ಆ ಥರ ಮಾಡೋಕ್ಕಾಗೋದಿಲ್ಲ. ಸೊ ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿ ಆಗಿದೆ, ಬೇಜಾರಾಗುತ್ತೆ, ಫೀಲ್ ತುಂಬ ಬ್ಯಾಡ್ ಆಗುತ್ತೆ. ಯಾಕಂದರೆ ಸ್ನೇಕ್ಸ್ ನಾವು ಇಷ್ಟು ಕಷ್ಟಪಡ್ತಾ ಇದ್ವಿ ಸ್ನೇಕ್ಸ್ನ ಸೇವ್ ಮಾಡೋಕ್ಕೆ, ಬಟ್ ಅದಕ್ಕೆ ಅಂತ ಒಂದು ಜಾಗ ಇಲ್ಲ.
1: Bengaluru's snake rescuers despair about the severe loss of natural habitats. But their love for a creature that's often feared and despised keeps them going.
0: So animal, really helbekandre human kina better than human animals.
2: They are one of the most peaceful animals we have worked with, because when we treat snakes, we always see that their intention is never out there to get you.
3: They can't walk, they can't run. The only thing that they can do is slither around. They can't even close their eyes because they don't have eyelids. I mean, how can you not love such a being? I mean, where is your compassion going as a human being?
1: At the end of a busy day of rescues, Shoaib takes 2 snakes to a lake. He was not allowed to release them in the neighborhood where they were found.
4: Come on, you.
3: My favorite and the cutest. That's the best part about these guys. The moment you let them go, it's freedom. There could be nothing better than that. It's always the best, you know. I mean, what could be better than freedom? Okay, wherever you want to go, go, bro.